ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ

0: ದಿವ್ಯ ಪತಾಕಾಘೇಯು, ಪ್ರಿಯ ಭಾರತ ಗೀತೆ ಗಾವು, ವಿಶ್ವಾಸ ಪರಾಕ್ರಮ ದಾವು, ಹಿ ಮಾಯ ನಿಜ ಪದಾಲಾಹೋ, ಬಲಸಾಗರ ಭಾರತ ಹೋವೋ, ವಿಶ್ವಾತ ಶೋಭುನಿ ರಾಹೋ. ಯಾ ಉಠಾ ಕರು ಹೋ ಶರ್ಥ, ಸಂಪಾದು ದಿವ್ಯ ಪುರುಷಾರ್ಥ, ಹೇ ಜೀವನನಾತರಿ ವ್ಯರ್ಥ, ಭಾಗ್ಯ ಸೂರ್ಯ ತಳ್ಪತರಾಹೋ, ಬಲಸಾಗರ ಭಾರತ ಹೋವೋ, ವಿಶ್ವಾತ ಶೋಭುನಿ ರಾಹೋ. ಹಿ ಮಾಯ ಥೋರ ಹೋ ಈಲ, ವೈಭವಿ ದಿವ್ಯ ಶೋಭೇಲ, ಜಗತಾಸ ಶಾಂತಿ ದೇ ಈಲ, ತೋ ಸೋನ್ಯಾಸಾ ದಿನಯೇವೋ, ಬಲಸಾಗರ ಭಾರತ ಹೋವೋ, ವಿಶ್ವಾತ ಶೋಭುನಿ ರಾಹೋ, ಬಲಸಾಗರ ಭಾರತ ಹೋವೋ, ವಿಶ್ವಾತ ಶೋಭುನಿ ರಾಹೋ.
1: ಸಾನೆ ಗುರುಜಿಂಚಾ ಕಾರ್ಯಾಚಾ ಆಢಾವಾ ಘೇಣಾರೆ ಹೆ ಚೌಥೆ ಪಾನ್ ಮ್ಹಣಜೆ ಭಾರತಾಚ್ಯಾ ಸ್ವಾತಂತ್ರ್ಯ ಲಢ್ಯಾತಿಲ್ ಸರ್ವಾತ್ ರೋಮಾಂಚಕ ಆಣಿ ಧಗಧಗತ್ಯಾ ಕಾಲಖಂಡಾಚಿ ಸಾಕ್ಷಿ ಆಹೆ. ಕಾಳ ಹೋತಾ 1940 ते 1942 ಚಾ. ಮಹಾತ್ಮಾ ಗಾಂಧಿ ಆಣಿ ಕಾಂಗ್ರೆಸ್ಚ್ಯಾ ನೇತ್ಯಾಂನೀ ಇಂಗ್ರಜಾಂನಾ ಅಚಲೆ ಜಾವಚಾ ಅಂತಿಮ ಇಶಾರಾ ದೇಣ್ಯಾಚಿ ತಯಾರಿ ಸುರು ಕೇಲಿ ಹೋತಿ. ಪಣ ಗುರುಜಿಂನಾ ಠೌಕ್ ಹೋತೆ ಕೀ ಕೇವಳ ಘೋಷಣಾ ದೇವುನ್ ಸ್ವಾತಂತ್ರ್ಯ ಮಿಳ್ನಾರ್ ನಾಹೀ, ತ್ಯಾಸಾಠಿ ದೇಶಾತಿಲ್ ತರುಣ ಶಕ್ತಿಲಾ ಶಿಸ್ತಬದ್ಧ ಆಣಿ ಸುಸಂಸ್ಕೃತ ಕರಾವೆ ಲಾಗೇಲ್. ಯಾಚ ವಿಚಾರಾತೂನ್ ತ್ಯಾಂನೀ ಮಹಾರಾಷ್ಟ್ರಾತ್ ರಾಷ್ಟ್ರ ಸೇವಾ ದಲಾಚಿ ಉಭಾರಣಿ ಕರಣ್ಯಾಸ್ ಸುರುವಾತ್ ಕೇಲಿ. ಸೇವಾ ದಲ್ ಹೀ ಕೇವಳ ಮುಲಾಂಚಿ ಸಂಘಟನಾ ನವತಿ, ತರ್ ತೀ ಶ್ರಮ ಪ್ರತಿಷ್ಠಾ ಶಿಕವಣಾರಿ ಏಕ್ ಶಾಳಾ ಹೋತಿ. ಗುರುಜಿ ಸ್ವತಃ ಗಳ್ಯಾಕ್ ಶಿಟ್ಟಿ ಘಾಲೂನ್ ಹಾತಾತ್ ಸೇವಾ ದಲಾಚಾ ಧ್ವಜ ಘೇವುನ್ ತರುಣಾಂಸಮೋರ್ ಸಂಚಲನ್ ಕರಾಯಚೆ. ತ್ಯಾಂಚ್ಯಾ ಏಕಾ ಹಾಕೆವರ್ ಹಜಾರೋ ತರುಣ ದೇಶಾಸಾಠಿ ಆಪಲೆ ಘರದಾರ್ ಸೋಡಾಯ್ಲಾ ತಯಾರ ಝಾಲೆ.
0: 8 ಆಗಸ್ಟ್ 1942 ಮುಂಬೈಚ್ಯಾ ಗ್ವಾಲಿಯಾ ಟ್ಯಾಂಕ್ ಮೈದಾನವರ್ ಮಹಾತ್ಮಾ ಗಾಂಧಿನಿ ಇಂಗ್ರಜಾನ್ನಾ ಅಖೇರ್ಚಾ ಇಶಾರಾ ದಿಲಾ ಆಣಿ ಸಂಪೂರ್ಣ ದೇಶಾಲಾ ಕರೆಂಗೆ ಯಾ ಮರೆಂಗೆ, ಮಂಜೆಚ್ ಕರು ಕಿವಾ ಮರು, ಹಾ ಮಹಾಮಂತ್ರ ದಿಲಾ. 9 ಆಗಸ್ಟ್ಚ್ಯಾ ಪಹಾಟೆಚ್ ಬ್ರಿಟಿಷ್ ಸರ್ಕಾರನೆ ಗಾಂಧೀಜಿನ್ಸಹ ದೇಶಾತಿಲ್ ಸರ್ವ ಪ್ರಮುಖ ನೇತ್ಯಾನ್ನಾ ಅಟಕ್ ಕೇಲಿ ಆಣಿ ಅಜ್ಞಾತ ಸ್ಥಳೀ ದಾಂಬೂನ್ ಟಾಕಲೆ. ಅಶಾ ವೇಳಿ ಸಾನೆ ಗುರುಜಿನ್ನಿ ಏಕ್ ಅತ್ಯಂತ ಧಾಡಸಿ ನಿರ್ಣಯ ಘೇತ್ಲಾ. ತ್ಯಾನಿ ಠರವಲೆ ಭೂಮಿಗತ ಹೋವುನ್ ಯಾ ಆಂದೋಲನಾಚಾ ವಣವಾ ಧಗಧಗ್ತಾ ಠೇವಾಯಚಾ. ಗುರುಜಿ ಭೂಮಿಗತ ಝಾಲೆ. ಪೊಲೀಸಾನ್ನಿ ತ್ಯಾಂಚ್ಯಾವರ್ ಪಕಡಣ್ಯಾಸಾಠಿ ವಾರಂಟ್ ಕಾಢಲೆ. ಪಣ ಹಾ ಖಾದಿಧಾರಿ ಸನ್ಯಾಸಿ ಪೊಲೀಸಾನ್ನಾ ಗುಂಗಾರಾ ದೇತ್ ವೇಷಾಂತರ ಕರತ್ ಸಂಪೂರ್ಣ ಮಹಾರಾಷ್ಟ್ರಾತ್ ಗುಜರಾತ್ ಮಧ್ಯೆ ಫಿರೂ ಲಾಗ್ಲಾ. ಸಾನೆ ಗುರುಜಿಂಚ್ಯಾ ಯಾ ಭೂಮಿಗತ ಪರ್ವಾತಿಲ್ ಅಂಗಾವರ್ ಕಾಟಾ ಅಣ್ಣಾರ ಅಠವಣಿಂಚೆ ವರ್ಣನ್ ಕರ್ತಾನಾ ತ್ಯಾಂಚೆ ಮಾನಸ್ ಪುತ್ರ ಆಣಿ ರಾಷ್ಟ್ರ ಸೇವಾ ದಲಾಚೆ ಖಂದೆ ಕಾರ್ಯಕರ್ತೆ ಯದುನಾಥ್ ಥತ್ತೆ ಯಾನ್ನಿ ಲಿಹಿಲೆ ಆಹೆ. ಗುರುಜಿನ್ನಾ ಪಕಡಣ್ಯಾಸಾಠಿ ಬ್ರಿಟಿಷ್ ಪೊಲೀಸ್ ಅಹೋರಾತ್ರ ಟಪಲೇಲೆ ಹೋತೆ. ಏಕದಾ ಮುಂಬೈಚ್ಯಾ ಏಕಾ ಗುಪ್ತ ಠಿಕಾಣಿ ಸೇವಾ ದಲಾಚ್ಯಾ ಕಾರ್ಯಕರ್ತ್ಯಾಂಚಿ ಬೈಠಕ್ ಸುರು ಹೋತಿ. ಅಚಾನಕ್ ಪೊಲೀಸಾಂಚಿ ಗಾಡಿ ಖಾಲಿ ಆಲಿ. ಆಮ್ಹಿ ಸಗಳೆ ಘಾಬರ್ಲು, ಪಣ ಗುರುಜಿ ಮಾತ್ರ ಶಾಂತ ಹೋತೆ. ತ್ಯಾನ್ನಿ ತಿಥೆ ಪಡ್ಲೇಲಿ ಏಕ್ ಜುನಿ ಚಾದರ್ ಅಂಗಾವರ್ ಘೇತ್ಲಿ, ಡೋಕ್ಯಾಲಾ ರುಮಾಲ್ ಬಾಂಧ್ಲಾ ಆಣಿ ತೆ ಏಕಾ ಆಜಾರಿ ಮಾತಾರ್ಯಾಸಾರಖೆ ಖೋಕತ್ ಖೋಕತ್ ಜಿನಾವರುನ್ ಖಾಲಿ ಉತರ್ಲೆ. ಪೊಲೀಸಾನ್ನಾ ವಾಟ್ಲೆ ಕೋಣಿತರಿ ಗರೀಬ್ ಮಜೂರ್ ಆಹೆ. ತ್ಯಾನ್ನಿ ಗುರುಜಿನ್ನಾ ಜಾವು ದಿಲೆ. ಗುರುಜಿ ತಿಥುನ್ ಥೇಟ್ ನಿಸಟ್ಲೆ ಆಣಿ ರಾತ್ರಿಚ್ಯಾ ರಾತ್ರಿ ತ್ಯಾನ್ನಿ ಪಾಯಿ ಪ್ರವಾಸ ಕರುನ್ ಪುಢಚೆ ಗಾವ್ ಗಾಠ್ಲೆ. ಭೂಮಿಗತ್ ಅಸ್ತಾನಾ ಗುರುಜಿನ್ನಾ ಮೈಲೋನ್ ಮೈಲ್ ಚಾಲಾವೆ ಲಾಗಾಯ್ಚೆ, ತ್ಯಾಂಚ್ಯಾ ಪಾಯಾಲಾ ಫೋಡ್ ಯಾಯ್ಚೆ. ಪಣ ತರಿಹಿ ತೆ ಮ್ಹಣಾಯ್ಚೆ, ಅರೆ ಮಾಝ್ಯಾ ಪಾಯಾಚೆ ಫೋಡ್ ಕಾಯ್ ಪಾಹತಾ, ಮಾಝ್ಯಾ ಭಾರತ್ ಮಾತೆಚ್ಯಾ ಪಾಯಾತ್ ಪರಕ್ಯಾಂಚ್ಯಾ ಗುಲಾಮಗಿರಿಚ್ಯಾ ಜ್ಯಾ ಬೇಡ್ಯಾ ಪಡ್ಲೆ ಆಹೆತ್ ತ್ಯಾ ತೋಡ್ಣ್ಯಾಸಾಠಿ ಜರ್ ಮಾಝ್ಯಾ ರಕ್ತಾಚಾ ಶೇವಟ್ಚಾ ಥೇಂಬಹಿ ಕಾಮಿ ಆಲಾ ತರ್ ಮಾಝ್ಯಾ ಆಯಿಚೆ ಸಂಸ್ಕಾರ ಸಾರ್ಥಕಿ ಲಾಗ್ತಿಲ್.
1: ಯದುನಾಥ್ಜಿನ್ನಿ ಸಾಂಗಿತ್ಲೆಲಾ ಹಾ ಪ್ರಸಂಗ ಐಕ್ಲಾ ಕಿ ಸಾನೆ ಗುರುಜಿಂಚ್ಯಾ ಧೈರ್ಯಾಚಿ ಕಲ್ಪನಾ ಯೇತೆ. ಭೂಮಿಗತ್ ಅಸ್ತಾನಾ ಗುರುಜಿನ್ನಿ ಕಾಂಗ್ರೆಸ್ ರೇಡಿಯೋ ಆಣಿ ಆಝಾದ್ ರೇಡಿಯೋಚ್ಯಾ ಮಾಧ್ಯಮಾತೂನ್ ಲೋಕಾಂಪರ್ಯಂತ ಸ್ವಾತಂತ್ರ್ಯಾಚೆ ವಿಚಾರ ಪೋಹಚವಣ್ಯಾಚೆ ಕಾಮ ಕೇಲೆ. ತ್ಯಾನ್ನಿ ಹಸ್ತಪತ್ರಿಕಾ ಲಿಹಿಲ್ಯಾ, ಕ್ರಾಂತಿಚಿ ಗಾಣಿ ಲಿಹಿಲಿ. ತ್ಯಾಂಚ್ಯಾ ಯಾ ಕಾರ್ಯಾನೆ ಮಹಾರಾಷ್ಟ್ರಾತಿಲ್ ತರುಣಾಂಮಧ್ಯೆ ಏಕ್ ಅಭೂತಪೂರ್ವ ಊರ್ಜಾ ಭರಲಿ. ಜೆವ್ಹಾ ಸಾತಾರ್ಯಾ ಜಿಲ್ಹ್ಯಾತ್ ಕ್ರಾಂತಿಸಿಂಹ ನಾನಾ ಪಾಟೀಲ್ ಯಾನ್ನಿ ಪ್ರತಿ ಸರ್ಕಾರ ಮ್ಹಣಜೆಚ್ ಪತ್ರಿ ಸರ್ಕಾರಚಿ ಸ್ಥಾಪನಾ ಕೇಲಿ, ತೆವ್ಹಾ ತ್ಯಾ ಸರ್ಕಾರ್ಲಾ ವೈಚಾರಿಕ್ ಆಣಿ ನೈತಿಕ ಬಳ ದೇಣ್ಯಾಚೆ ಕಾಮ ಸಾನೆ ಗುರುಜಿನ್ನಿ ಕೇಲೆ. 1944 ಗುರುಜಿನ್ನಾ ಅಟಕ್ ಕರಣ್ಯಾತ್ ಆಲಿ. ಸತತ್ಚ್ಯಾ ಭೂಮಿಗತ್ ಧಪೋಳಿಮುಳೆ, ಭುಕೆಮುಳೆ ಆಣಿ ತುರುಂಗಾತಿಲ್ ಅಮಾನುಷ್ ವಾತಾವರಣಮುಳೆ ಸಾನೆ ಗುರುಜಿಂಚೆ ಶರೀರ ಕಮಾಲಿಚೆ ಆಜಾರಿ ಪಡಲೆ. ತನ್ನಾ ಅಂತರ್ಗತ ವ್ಯಾಧಿನ್ನಿ ಗ್ರಾಸಲೆ. ತರಿಹಿ ತುರುಂಗಾತಿಲ್ ಕೊಠಡಿಕ್ ಬಸೂನ್ ಜೆವ್ಹಾ ತೆ ಬಾಹೆರ್ ದೇಶಾತ್ ಚಾಲ್ಲೆಲ್ಯಾ ಆಂದೋಲನಾಚಿ ಮಾಹಿತಿ ಘೇಯಚೆ, ತೆವ್ಹಾ ತ್ಯಾಂಚ್ಯಾ ಚೆಹರ್ಯಾವರ್ ಏಕ್ ವೇಗಳಾಚ್ ಪ್ರಕಾಶ ಅಸಾಯಚಾ. ತನ್ನಾ ದಿಸತ್ ಹೋತೆ ಕಿ ಆತಾ ಸ್ವಾತಂತ್ರ್ಯಾಚಿ ಪಹಾಟ್ ಫಾರ್ ದೂರ್ ನೈ, ಪಣ ಗುರುಜಿಂಚೆ ಡೋಳೆ ಯಾ ಆಗಾಮಿ ಆನಂದಾಚ್ಯಾ ವಾತಾವರಣಾತಹಿ ಏಕ್ ಸುಪ್ತ ಖೋಲ್ ವೇದನೆ ಓಲಾವಲೆಲೆ ಹೋತೆ.
0: 5ವೇ ಪಾನ್ ಮ್ಹಣಜೆ ಉಭಾ ಮಹಾರಾಷ್ಟ್ರಾಚ್ಯಾ ಆಣಿ ಭಾರತಾಚ್ಯಾ ಸಾಮಾಜಿಕ ಪರಿವರ್ತನಾತಿಲ್ ಏಕ್ ಸುವರ್ಣ ಇತಿಹಾಸಾಚಿ ನೋಂದ್ ಹೋತಿ. ದೇಶ ಸ್ವತಂತ್ರ ವಹಿಲಾ ಅವಘೆ ಕಾಹಿ ಮಹಿನೆ ಕಾಹಿ ದಿವಸ ಶಿಲ್ಲಕ ಹೋತೆ. ಬ್ರಿಟಿಷಾಂಚೆ ಜಾಣೆ ಆಣಿ ದೇಶಾಚ್ಯಾ ರಾಜಧಾನಿವರ್ ತಿರಂಗಾ ಫಡಕಣೆ ಕೇವಳ ಕಾಳಾಚ್ಯಾ ಹಾತಾತ್ ಹೋತೆ. ಸಂಪೂರ್ಣ ದೇಶ ಯಾ ರಾಜಕೀಯ ಸ್ವಾತಂತ್ರ್ಯಾಚ್ಯಾ ಉಂಬರಠ್ಯಾವರ್ ಉಭಾ ಅಸ್ತಾನಾ